ಸಾಸಂಗ ಅಗನ ಸಾಗರ್ತರು ಹರ್ದನ್ಗೆ ಬರಲಿ ಹೋ ಭಂಡಾರ ನಾನು ಗುರುಪೂರೇ ನಮಸ್ಕಾರ ಕೇಮ ಕುಶಲ ಸಹಜ ಆನಂದ ಸಾಸಂಗ ಪಹಜ ಪರಮಾನಂದ ನರ್ಕ ನಿವಾರ ಉದಾರೋ ಜಿಯೋ ಗುಣ ಗೋವಿಂದ ಅಮೃತರ್ಥ ಪಿಯೋ